ಕರ ಕರಿಸ ಕಾಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡು